ಹರ್ಷಿಣಿ ಸರಿ ಸೋದರಿ ಆಹಾ ಹೂ ಹೂ ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹಯ್ಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ಯುದ್ಭವೇಶ್ವರೀ ಲಾಸ್ಯ ದರ್ಶನ ಸಂತುಷ್ಟ ಲಾಭಾಲಾಭ ವಿವರ್ಜಿತ ಲಂಘೇತರಾಜ್ಞಾ ಲಾವಣ್ಯಶಾಲಿನಿ ಲಘು ಸಿದ್ಧಿದ ಲಾಕ್ಷಾರಸ ಸವರ್ಣಾಭ ಲಕ್ಷ್ಮಣಾಗ್ರ